na wo chen wo kwan no biara ani mu ne mom ye na ye chen nkonto po kwan ye nyina ye ni bewu